0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳೋಣ ರಂಗೇಶ ವಿಠಲರ ರಚನೆ, ಹಾಡಿದ್ದಾರೆ ಚಂದನಬಾಲ. ಆರ್ಥರ್ ಯಾದಹಾಂಗೆ ಇರಬೇಕು ಮಧ್ಯದೊಳಗೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಚಂದನಬಾಲ, ಅ ಕಂಪೋಸಿಷನ್ ಆಫ್ ರಂಗೇಶ್ ವಿಠಲ. ಆರ್ಥರ್ ಯಾದಹಾಂಗೆ ಇರಬೇಕು ಮಧ್ಯದೊಳಗೆ.

ಕರೆದಳು ತನ್ನ ಮಗನ ಯಶೋದೆ. ಹಾಡಿದ್ದಾರೆ ಸಂಗೀತ ಕಟ್ಟಿ, ರಚನೆ ಹೆಳವನಕಟ್ಟೆಗಿರಿಯಮ್ಮ. ಕರೆದಳು ತನ್ನ ಮಗನ ಯಶೋದೆ, ರಿಟರ್ನ್ ಬೈ ಹೆಳವನಕಟ್ಟೆಗಿರಿಯಮ್ಮ, ಸಂಗ್ ಬೈ ಸಂಗೀತ ಕಟ್ಟಿ.

ಮುದ್ದುಮೋಹನ ಅವರ ದನಿನಿ ಕೇಳಿ ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ ರಚನೆ ಮಹಿಪತಿದಾಸರು. ಮುದ್ದುಮೋಹನ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮಹಿಪತಿದಾಸ. ಅರಿತುಕೊಳ್ಳಿರೋ ಬ್ಯಾಗ ಹರಿಯ ನಾಮಾಮೃತವ.

ಎಸ್ ಶಂಕರ್ ಅವರು ಹಾಡಿರುವ ಕನಕದಾಸರ ರಚನೆ ಕೇಳಿದಾಯಿ ಶಿವ ಶರಣರು ಹೇಳಲಂಜಿಕೆ ಆವುದು. ಕೇಳಿದಾಯಿ ಶಿವ ಶರಣರು ಹೇಳಲಂಜಿಕೆ ಆವುದು. ರಿಟನ್ ಬೈ ಕನಕದಾಸ, ಸಾಂಗ್ ಬೈ ಎಸ್ ಶಂಕರ್.

ಮನವ ನಿಲ್ಲಿಸುವುದು ಬಹುಕಷ್ಟ. ರಚನೆ ಪುರಂದರದಾಸರು, ಹಾಡಿದ್ದಾರೆ ವಿದುಷಿ ಆರ್ ಚಂದ್ರಿಕಾ. ನಾವು ವಿದುಷಿ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಮನವ ನಿಲ್ಲಿಸುವುದು ಬಹುಕಷ್ಟ.

ಬಾರಿ ಸಖಿ ಹೋಗುವ ರಾಸ ಕ್ರೀಡೆ ಆಡುವ ರಚನೆ ಪ್ರಸನ್ನ ತೀರ್ಥರು ಹಾಡಿದ್ದಾರೆ. ವಿದುಷಿ ಬಿಆರ್ ಗೀತಾ, ವಿದುಷಿ ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ತೀರ್ಥ. ಬಾರಿ ಸಖಿ ಹೋಗುವ ರಾಸ ಕ್ರೀಡೆ ಆಡುವ

ಅಂಬಯ್ಯನೂಲಿ ಅವರ ದನಿಯಲ್ಲಿ ಕೇಳಿ ಬಂದು ನಿಲ್ಲೋ ಕಣ್ಣ ಮುಂದೆ. ರಚನೆ ವಿಜಯದಾಸರು. ಬಂದು ನಿಲ್ಲೋ ಕಣ್ಣ ಮುಂದೆ, ಸಂಗ್ ಬೈ ಅಂಬಯ್ಯನೂಲಿ, ರಿಟರ್ನ್ ಬೈ ವಿಜಯದಾಸ.

ಇನ್ನೀಗ ಕೇಳಿ ವೃಂದಗಾನದಲ್ಲಿ ಒಂದು ದೇಶಭಕ್ತಿ ಗೀತೆ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು. ರಚನೆ ಎಂ ಗೋಪಾಲಕೃಷ್ಣ ಅಡಿಗರು. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯಾಟಿಕ್ ಸಾಂಗ್ ಸಂಗ್ ಬೈ ಕೋರಸ್. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು. ರಿಟರ್ನ್ ಬೈ ಎಂ ಗೋಪಾಲಕೃಷ್ಣ ಅಡಿಗರ್.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ. ನಮಸ್ತೆ ಮೇಡಮ್.
2: ನಮಸ್ಕಾರ ಅಮ್ಮ. ಇವತ್ತು ಶಹನ ರಾಗದ ಸ್ವಾತಿ ತಿರುನಾಳ್ ಮಹಾರಾಜರ ಮಿಶ್ರ ಛಾಪು ತಾಳದ ಒಂದು ಕೃತಿಯನ್ನ ಅಭ್ಯಾಸ ಮಾಡ್ತಿದ್ದೀರಾ. ನಿಮಗೆ ಶಹನ ರಾಗದ ಪರಿಚಯ ಉಂಟಾ?
1: ಹಾ, ಇದೆ ಮೇಡಮ್.
2: ಏನೇನು ಕೇಳಿದ್ದೀರಾ ಅಥವಾ ಏನೇನು ಕಲ್ತಿದ್ದೀರಾ ನೀವು?
1: ಕಂಡು ಕಂಡು ನೀ ಎನ್ನ
2: ದೇವರನಾಮ. ನಿಮ್ಗೆ ಹಾಗಾದ್ರೆ ಶಹನ ಕೇಳಿದ್ರ ಅದು ಬಿಟ್ಟು ಏನಾದ್ರು ವರ್ಣ ಕೃತಿಗಳ ಪಾಠ ಆಗಿದ್ಯಾ?
1: ವರ್ಣ ಆಗಿತ್ತು ಮೇಡಮ್.
2: ಕರುಣಿಂಪ.
1: ಕರುಣಿಂಪ,
2: ತುಂಬಾ ಒಳ್ಳೆ ವರ್ಣ. ಅದನ್ನ ನೀವು ಕಾಲದಲ್ಲಿ ಎರಡನೇ ಕಾಲದಲ್ಲೆಲ್ಲ ಅಭ್ಯಾಸ ಮಾಡಿದ್ದೀರಾ? ಮೂರ್ ಕಾಲದಲ್ಲಿ ಮಾಡಿದ್ದೀರಾ? ಅವಾಗ ನಿಮ್ಗೆ ಕೀರ್ತನೆಗಳು ಕಲ್ತ್ಕೊಳ್ಳಕ್ಕೆ ಏನು ಅಂದ್ರೆ ಹಿಂದಿನ ಮೆಟ್ಟಿಲು ವರ್ಣಗಳು. ವರ್ಣಗಳನ್ನ ನೀವು ಎಷ್ಟು ಅಭ್ಯಾಸ ಮಾಡಿರ್ತೀರಾ, ಒಂದು ಎರಡು ಮೂರು ಕಾಲ, ಆಮೇಲೆ ತ್ರಿಶ್ರ, ಹೀಗೆಲ್ಲ ಮಾಡಿದಾಗ ಕೃತಿಗಳಲ್ಲಿ ಬರುವ ಗಮಕಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಸಹಕಾರಿಯಾಗತ್ತೆ. ಹಾಗೆ ಮನೋಧರ್ಮದಲ್ಲಿ ನಾವು ವೇಗವಾಗಿ ಹಾಡುವ ಸಂಚಾರಗಳಿಗೆ ತುಂಬಾ ಅನುಕೂಲ ಕೊಡುತ್ತೆ. ಇದರ ಆರೋಹಣ ಅವರೋಹಣನ ಒಂದ್ಸಲ ಹಾಡ್ತೀರಾ ಹೇಳ್ಕೊಡ್ತೀನಿ. ಇದು ಹರಿಕಾಂಬೋಜಿಯಲ್ಲಿ ಜನ್ಯ. ಶಾಸ್ತ್ರಜ್ಞರ ಪ್ರಕಾರ ರಾಗಗಳಿಗೆ ಬಗ್ಗೆ ನಮ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ಬೇಕಾದಷ್ಟು ಗ್ರಂಥಗಳಿದೆ, ನಿಮಗೆ ಗೊತ್ತಲ್ವಾ? ರಾಗಕೋಶದಲ್ಲಿ ಏನೇನು ಪಂಥಗಳಿದೆ ಅಂತ ವಾಗ್ಯ ಅವರ ರಚನಾಕಾರರು ಅದನ್ನು ವಿಪರೀತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕೃತಿಯ ಬಗ್ಗೆ ನಮ್ಮ ಗಮನನ ಹೆಚ್ಚು ಹರಿಸ್ಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ರಾಗದ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಈ ಕರಹರಪ್ರಿಯ ಜನ್ಯ ಅನ್ನೋದು ವೆಂಕಟಮಕ್ಕಿ ಅವರ ಒಂದು ಪಂಥ ಅಂತ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಧುನಿಕ ರೀತಿಯಾಗಿ ಅದು ಉಪಾಂಗ ರಾಗವಾಗಿ ಹರಿಕಾಂಬೋಜಿಯಲ್ ಜನ್ಯ ಅನ್ನೋದು ಗಮನಿಸಬೇಕಾದ ಅಂಶ. ಆ ಪ್ರಕಾರ ತಗೊಂಡಾಗ ಸರ್ವ ಗಮಕವರಿಕ ರಾಗ ಅಂದ್ರೆ ಎಲ್ಲ ಸ್ವರಗಳಲ್ಲೂ ಗಮಕಗಳನ್ನ ನಾವು ಬಳಸಬಹುದು. ನೇರವಾಗಿ ಹಾಡಿದಾಗ ಬರೋ ಒಂದು ಸೌಂದರ್ಯ ಬೇರೆ, ಗಮಕ ಇರುವ ಸೌಂದರ್ಯ ಬೇರೆ. ಎರಡೂ ತುಂಬಾ ಶ್ರಾವ್ಯವಾದದ್ದು, ರಂಜನೀಯವಾದದ್ದು. ಆಮೇಲೆ ತುಂಬಾ ಮುಖ್ಯವಾಗಿ ತಿಳ್ಕೋಬೇಕಾದ್ದೇನು ಅಂದ್ರೆ ಇದು ಉಪಾಂಗ ರಾಗ. ಈಗ ಆರೋಹಣ ಆರೋಹಣ ಹೇಳ್ತೀರಾ, ಬರುವ ಸ್ವರಗಳು ಸ್ಥಾನಗಳು ಒಂದ್ಸಲ ಹೇಳ್ಬೇಕು ಅಂದ್ರೆ ಷಡ್ಜ, ಚತುಶ್ರುತಿ ಋಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಆಮೇಲೆ ಚತುಶ್ರುತಿ ದೈವತ, ಕೈಶಿಕಿ, ನಿಷಾದ. ಪುನಃ ನಾ ಹೇಳೋ ಹಾಗೆ ಆರೋಹಣದಲ್ಲಿ ಏನು ವ್ಯತ್ಯಾಸ ಇಲ್ಲ, ಹಾಡ್ಕೊಂಡ್ಬಿಡಿ. ಅವರೋಹಣಕ್ಕೆ ಬಂದಾಗ ಆ ಭಾಗನ ಹೇಳ್ತೀನಿ.

ಆಯ್ತಲ್ವಾ. ಅವರು ಹಣಕ್ಕೆ ಬಂದಾಗ ಎರಡು ರೀತಿಯಾಗಿ ಬಳಸುವ ಕ್ರಮ ಉಂಟು. ಇದನ್ನೇ ಬೆಳೆಸ್ಬೇಕಾ ಇದನ್ನೇ ಬೆಳೆಸ್ಬೇಕಾದ್ರೆ ಆಯಾ ರಚನೆಗಳಲ್ಲಿ ಏನೇನಿದೆಯೋ ಅದನ್ನು ನಾವು ಗಮನಿಸ್ಕೋಬಹುದು. ಬಟ್ ಇದು ಆದರೆ ಇದು ಪದ್ಧತಿಯಲ್ಲಿ ಉಂಟು. ಒಂದು

0: ಈ ರೀತಿಯಾಗಿ ಇದರ ಆರೋಹಣ ಅವರೋಹಣವನ್ನ ನಿರ್ವಹಣೆ ಮಾಡುವುದು ಸಂಪ್ರದಾಯದಲ್ಲಿ ಉಳ್ಕೊಂಡಿದೆ. ಇಷ್ಟು ರಾಗದ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ನೇರವಾಗಿ ಕೃತಿಯ ಪರಿಚಯ ಮಾಡಿಕೊಳ್ಳೋಣ. ಜಯ ಜಯ ರಘುರಾಮ,
1: ಜಯ ಜಯ ರಘುರಾಮ,
0: ನಿಹತ
1: ನಿಹತ
0: ನಿಶಾಚರ ಸತ್ಯಕಾಮ,
1: ನಿಶಾಚರ ಸತ್ಯಕಾಮ.
0: ಇದಿಷ್ಟು ಪಲ್ಲವಿಯ ಶುದ್ಧ ಸಾಹಿತ್ಯ. ಒಂದ್ಸಲ ನೀವೇ ಓದ್ತೀರಾ?
1: ಹಾ. ಜಯ ಜಯ ರಘುರಾಮ, ನಿಶಾಚರ

0: ನಿಹತ
1: ನಿಶಾಚರ
0: ಸತ್ಯ ಕಾಮ.
1: ಹಾಗಂದ್ರೆ ಏನು ಅರ್ಥ ಅಂತ ತಿಳ್ಕೋಬೇಕು. ಜಯ ಜಯ ರಘುರಾಮ. ರಘುರಾಮ ಅಂದ್ರೆ ರಾಮ ಹುಟ್ಟಿದ ವಂಶವನ್ನ ಹೇಳ್ತೀವಿ ರಘುರಾಮ ಅಂತ. ಅವನಿಗೆ ಜಯಕಾರವನ್ನ ಹಾಕ್ತಾ ಇರೋದು, ಅವನಿಗೆ ಜಯಕಾರ ಹಾಕೋದ್ರಿಂದ ನಮಗೆ ಜಯ, ನಮಗೆ ಒಳ್ಳೇದು, ಶುಭ ಅಂತ. ನಿಹತ ನಿಶಾಚರ ಸತ್ಯಕಾಮ. ನಿಹತ ಅಂದ್ರೆ ನಾಶ ಮಾಡೋದು. ಯಾರನ್ನ? ನಿಶಾಚರರನ್ನ. ನಿಶೆ ಅಂದ್ರೆ ರಾತ್ರಿ, ರಾತ್ರಿಯಲ್ಲಿ ಸಂಚರಿಸುವವರು ರಾಕ್ಷಸರು. ನಿಶಾಚರರನ್ನ ಸಂಹರಿಸಿದವನು ಸತ್ಯವನ್ನು, ಸತ್ಯ ಧರ್ಮ ಸ್ಥಾಪನೆಯೇ ಕಾಮನೆಯಾಗಿದ್ದರಿಂದ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮ ರಘುರಾಮ, ನಿನಗೆ ಜಯ ಜಯ ಅಂತ ಹೇಳಿರೋದು ಇದರ ಭಾವಾರ್ಥ. ಪಲ್ಲವಿಯದ್ದು ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆ ಸಾಹಿತ್ಯನ ಇನ್ನೊಂದ್ಸಲ ಸಂಶಯವಿಲ್ದಿರ ಹೇಳ್ಬಿಡಿ. ಶುದ್ಧ ಸಾಹಿತ್ಯ
0: ಜಯ ಜಯ ರಘುರಾಮ. ಜಯ ರಘುರಾಮ ನಿಶಾಚರ ಸತ್ಯಕಾಮ.
1: ಇವಾಗ ಸಂಗತಿಗಳಿಗೆ ಹೋಗೋಣ. ಇದು ಸಾಮಾನ್ಯವಾಗಿ ಮಿಶ್ರ ಛಾಪು ಅಂದಾಗ ನಿಮಗೆ ತಾಳದ ಪರಿಚಯ ಇರುತ್ತೆ. ಎಷ್ಟು ಅಕ್ಷರ ಬರುತ್ತೆ?
0: ಏಳು.
1: ಎಷ್ಟು ಅಕ್ಷರ ಬರುತ್ತೆ? ಏಳು. ಸೂಳಾದಿ ಸಪ್ತತಾಳಾಲಂಕಾರದ ಪ್ರಕಾರ ಏಳು ಅಕ್ಷರ ಇರುತ್ತೆ. ಕೃತಿಗಳಿಗೆ ಬಂದಾಗ ಅದು 14 ಆಗ್ಬೋದು, 28 ಆಗ್ಬೋದು. ಅರ್ಥ ಆಯ್ತಾ? ಆ 14 ಅಕ್ಷರ ಅಥವಾ 28 ಅಕ್ಷರನ ತಕಿಟ ತಕದಿಮಿ ಅಂತ ಬಿಡಿಸಿ ಹೇಳೋದು ಉಂಟು. ಮೊತ್ತವಾಗಿ ಒಟ್ಟಾರಿಯಾಗಿ ಹೇಳುವ ಪಂಥ ಅಂದ್ರೆ ನಾನು ಬರವಣಿಗೆ ಹೇಳ್ತಾ ಇದ್ದೀನಿ, ಸಂಗೀತ ಲಿಪಿಗೆ ಹೇಳಿದಾಗೆ. ಯಾಕಂದ್ರೆ ನೀವಾಗ ಒಂದು ಬರೆದಿರೋದನ್ನ ನೀವು ಓದಿ ಅಂದಾಗ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಈ ಅಂಶಗಳನ್ನ ನಾವು ಗಮನಿಸ್ಕೊಂಡ್ರೆ ಗೊತ್ತಾಗೋದು. 14 ಅಕ್ಷರ ತರ ಸರಿಗ ಸರಿಗಮ ಅಂತ ನಮಗೆ ಕೃತಿಗಳಲ್ಲಿ ಬರಲ್ಲ. ಅದು ಅನುಸ್ವರಗಳು, ಗಮಕಗಳು, ಎರಡನೇ ಕಾಲ, ಮೂರನೇ ಕಾಲಗಳದೆಲ್ಲ ಬಂದಾಗ ನಾವು ಅದನ್ನ ಕಟ್ ಮಾಡಿ ತಗೋಬೇಕಾಗತ್ತೆ, ಛೇದಿಸಿ ತಗೋತೀವಿ. ಹಾಗಾಗಿ 6-8 ಆಗಿರುತ್ತೆ 14. ಇಲ್ಲಿ ನಿಮಗೆ ತಿಳಿದೇ ಇದೆ, ಯಾಕೆಂದ್ರೆ ನೀವು ಈ ಮಟ್ಟದ ಅಭ್ಯಾಸ ಮಾಡಿರೋದ್ರಿಂದ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಎಲ್ಲ ಗೊತ್ತಿರುತ್ತೆ. ಒಂದು ಗೆರೆ ಹಾಕಿದ್ರೆ ಕಾಲ, ಎರಡು ಗೆರೆ ಬಂದ್ರೆ ಮೂರನೇ ಕಾಲ. ಅದರಿಂದ ಏನಾಗುತ್ತೆ, 4 ಅಕ್ಷರ ಎರಡು ಆಗತ್ತೆ, 2 ಇರೋದು 1 ಆಗತ್ತೆ. ಹಾಕಿ ತಗೊಂಡಾಗ ಇದು ತಕ್ಕಿಟ್ಟ ತಕ್ಕ ಧೀಮಿ ತಕ್ಕಿಟ್ಟ
0: ತಕ್ಕ ಧೀಮಿ,
1: ಈ ಒಂದು ಗತಿಯಲ್ಲಿ ರಚನೆ ಹೋಗುತ್ತೆ. ಸಾಮಾನ್ಯವಾಗಿ ಹೀಗಿದ್ರೆ ಮಾತ್ರ ಇದನ್ನ ವಿಳಂಬ ಅಂತ ಹೇಳಿ, ತಕ್ಕಿಟ್ಟ ತಕ್ಕ ಧಿಮಿ ತಕ್ಕಿಟ್ಟ ತಕ್ಕ ಧಿಮಿ ಅಂದಾಗ ಅದನ್ನ ನಾವು ಧೃತಕಾಲ ಅಂತ ಹೇಳ್ತೀವಿ. ವಿಳಂಬ ಕಾಲದ ಕೀರ್ತನೆಗೆ ಕೊಡಲ್ಲ ಅಂತ ರಚನೆಗಳನ್ನ. ವಿಳಂಬ ಕಾಲದಕ್ಕೆ ಬದಲಾಗಿ ಮಿಶ್ರ ಛಾಪು ತಾಳ ಇಟ್ಕೊಳ್ಳಿ ಅಂತ ಹೇಳೋ ಉದ್ದೇಶ ಏನು ಅಂದ್ರೆ, ಇದರ ಗತಿ ಅಷ್ಟು ವೇಗ ಇಲ್ಲ, ವಿಳಂಬವಾಗೇ ಇರುತ್ತೆ, ಅತಿ ವಿಳಂಬವಲ್ಲ ಅಷ್ಟೇನೆ. ತಕ್ಕಿಟ್ಟ ತಕ್ಕ ಧಿಮಿ, ಇಲ್ಲಿ ತಕ್ಕಿಟ ಅನ್ನೋದು ಮಾತ್ರ 1:1 ಬರುತ್ತೆ. ತಕ್ಕ ಧಿಮಿಲಿ 1:2 ಆಗತ್ತೆ ಅಕ್ಷರಕಾಲ. ತಕ್ಕಿಟ್ಟ ತಕ್ಕ ಧಿಮಿ ಆಗುತ್ತೆ. ತಕ್ಕಿಟ್ಟ ತಕ್ಕ ಧಿಮಿ ಅಂತ ತಿಶು ತ್ರಿಪುಟ ತರ ನಾವು ಹಾಕಲ್ಲ. ಅದರಿಂದ ಮೊದಲು ಆ ಸ್ವರದ ಓಟವನ್ನ ಗಮನಿಸ್ಕೊಳ್ಳಿ, ಆಮೇಲೆ ತಾಳ ಹಾಕೊಳ್ಳಿ. ಗಮರಿ ಗರಿಸ
0: ಗಮಾರಿ ಗರಿಸ,
1: ಅಲ್ಲಿ ಗಮಾರಿ ಎನ್ನುವಾಗ 4 ಅಕ್ಷರ ಇದ್ರು, ಒಂದು ಗೆರೆ ಹಾಕಿರೋದ್ರಿಂದ ಎರಡನೇ ಕಾಲ ಆಗಿರುತ್ತೆ. ಪಮಮ ಅಂದವಾಗ 2 ಗೆರೆ ಬಂದಿರೋದ್ರಿಂದ ಅದು 3 ಕಾಲ ಆಗಿರುತ್ತೆ. ಅನ್ನೋದು ಮತ್ತೆ ಈ ಪಮಮ ಒಂದು ಸೇರ್ಕೊಂಡು 3 ಅಕ್ಷರಕ್ಕೆ ಅದನ್ನ ನಾವು ಅಳವಡಿಸ್ಕೋಬೇಕಾದ ಪ ಕೂಡ ನಾವು ಮೊದಲನೇ ಕಾಲದಲ್ಲಿ ಹೇಳಲ್ಲ. ಪಮ
0: ಪಾಪ ಮಮ
1: ಇದನ್ನ ಸರಳವಾಗಿ ಹಾಡಿದ್ರೆ ಪಮ ಆಗತ್ತಷ್ಟೇ. ಅದರಲ್ಲಿರೋದು ಪಮ ಗಮರಿ ಗರಿಸ ಅಂದಾಗ ಸುಲಭ. ಆದ್ರೆ ಶ್ರವ್ಯದ ದೃಷ್ಟಿಯಿಂದ ದೊಡ್ಡ ಹಿರಿಯ ವಿದ್ವಾಂಸ ಹಾಡುವಾಗ ಅವರಲ್ಲಿರುವ ಶಕ್ತಿ, ಅವರಿಗೆ ಅರಿವಿಲ್ಲದಂತೆ ಆ ರಾಗದ ಪೋಷಣೆಯಲ್ಲಿ ಈ ಸೂಕ್ಷ್ಮವಾದ ಗಮಕಗಳನ್ನ ತರುತ್ತೆ. ಅದನ್ನ ನಾವು ನಮ್ಮ ಶಕ್ತಿ ಇದ್ದಷ್ಟು ಗ್ರಹಿಸ್ಕೋಬಹುದು.

0: ಅದಷ್ಟು ಒಂದು ಅವರ್ಥ. ಈಗ ನೀವು ಬರ್ಕೊಂಬಿಟ್ಟಿದ್ದ ಸ್ವಲ್ಪ ಅನುಕೂಲ ಆಗುತ್ತೆ, ಒಂದ್ಸಲ ಬರ್ಕೊಂಬಿಡಿ. ಪಮ ಪಮ ಅಂತ ಬರ್ಕೊಂಡ್ರದಾಗ ಪ ಪಮ ಅನ್ನೋದಕ್ಕೆ ಸುಲಭ ಆಗತ್ತೆ. ಬರ್ಕೊಂಡ್ರ ಪ ಪಮ
1: ಪ ಪಮ
0: ಪ ಪಮ ಅನ್ಬೇಕು.
1: ಪ ಪಮ
0: ನೀವೀಗ ಪ ಅಂದಾಗ ಎಷ್ಟು ಅಕ್ಷರ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಪ ಪಮ
1: ಪ ಪಮ
0: ಹಾಗೆ ಗಮರಿ ಗರಿ ಸ
1: ಗಮರಿ ಗರಿ ಸ
0: ಜಯ
1: ಜಯ
0: ನಿರೀಸ ನೀಸ ರಘು
1: ರಘು
0: ನಿ ಸರಿ
1: ಧ ನಿ ಸರಿ
0: ರ
1: ರ
0: ಮಾ. ಇದು ಮೊದಲನೇ ಸಂಕ್ತೆ. ಜಯ ಜಯ ರಘು ರಮ ಅಂತ ನಿಲ್ಲಿಸ್ತೀವಿ. ಇನ್ನೊಂದು ಅಂಶ ಗಮನಿಸ್ಬೇಕೇನು ಅಂದ್ರೆ, ಸಾಮಾನ್ಯವಾಗಿ ಈ ಛಾಪು ತಾಳಗಳು ಬಂದಾಗ ಅಥವಾ ರೂಪಕ ತಾಳಗಳು ಬಂದಾಗ ಆವರ್ತಗಳು ಸಮದಲ್ಲಿರ್ಬೇಕು. ಆದಿತಾಳ ಆದ್ರೂ ಕೂಡ ಎರಡಾವರ್ತ ಇರುತ್ತೆ, ಒಂದಾವರ್ತ ಇರುತ್ತೆ, ಮೂರಾವರ್ತ ಇರೋದು ಸ್ವಲ್ಪ ಕಮ್ಮಿ, ಇರೋದೇ ಇಲ್ಲ ಅಂತಲ್ಲ ಕಮ್ಮಿ ಇರುತ್ತೆ. ಹಾಗೆ ತಗೊಂಡಾಗ ಆವರ್ತವನ್ನ ಸಮ ಮಾಡಕ್ಕೋಸ್ಕರ ಆ ಮಾ ಅಂತ ನಿಲ್ಸೋದನ್ನ ಒಂದು ಆವರ್ತ ಇಟ್ಕೊಂಡು ಆಮೇಲೆ ಈ ರಿಗಮ ಸೇರಿಸ್ಕೋತಾರೆ. ಸಾಗಮ ಅಂತ ತಗೋಬೇಕು. ಒಂದ್ ಆವರ್ತ ಫುಲ್ ಸಾ, ಆಮೇಲೆ ಐದಕ್ಷರ ಬಿಟ್ಟ ಮೇಲೆ ರಿಗಮ ರಿಗಮ
1: ಸಾ
0: ರಿಗಮ

0: ಬೇಗ ಹಾಡ್ಬೇಕು. ಅದು ಮೊದಲನೇ ಸಂಗತಿ. ಇದೇ ಸಂಗತಿ ಜಯ ಜಯ ಅಲ್ಲಿ ತನಕ ಹಾಡ್ಕೊಂಬನಿ. ಜಯ ಜಯ
1: ಜಯ ಜಯ
0: ಬರಲ್ಲ ಅಷ್ಟೇ.

0: தக்கிட்ட பமகமரி கம தக்கிட்ட பமக தக்கிட்ட ஜய ஜய ரகு ಇವತ್ತಿಗೆ ಇದನ್ನ ಅಭ್ಯಾಸ ಮಾಡ್ಕೊಂಡು ಬರ್ತೀರಾ?
1: ಆಯ್ತು ಮೇಡಮ್. ನಮಸ್ತೆ ಮೇಡಮ್.
2: ನಮಸ್ಕಾರ.
3: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
1: ಭವಾನಿ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ನೀಲಾ ಎಂ ಕೊಡ್ಲಿ ಅವರ ಗಾಯನ. ರಾಗ್ ಜೋನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಜನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.
1: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ರಾಗ್ ಜೌನ್ಪುರಿ, ಖ್ಯಾಲ್ ವಿಲಂಬಿತ್ ತೀಂತಾಲ್ ಬಾಜೆ ಝನನನ, ಧೃತ್ ತೀಂತಾಲ್ ಪಾಯಲ್ ಕಿ ಝನ್ಕಾರ್.

0: தபல அல்லம பிரபு கடகோள், ஹார்மோனியம் அஸ்வின் வலாவல்கர். ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಿಹಾಗಡ ಖಯಾಲ್ ವಿಲಂಬಿತ್ ತೀಂತಾಲ್ ಬೈರನ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬಾಯ್ ಶ್ರೀ ಅಲ್ಲಮ ಪ್ರಭು ಕಡಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗಡ ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಬೈರನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ಎಂ ಕೊಡ್ಲಿ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಅಲ್ಲಮ ಪ್ರಭು ಕಡ್ಕೋಳ್, ಹಾರ್ಮೋನಿಯಂ ಅಶ್ವಿನ್ ವಲಾವಲ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ನೀಲಾ ಎಂ ಕೊಡ್ಲಿ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಅಲ್ಲಮ ಪ್ರಭು ಕಡ್ಕೋಳ್ ಅಂಡ್ ಹಾರ್ಮೋನಿಯಂ ಬೈ ಅಶ್ವಿನ್ ವಲಾವಲ್ಕರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಆರ್ ರಾಜ್ಕುಮಾರ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಿದ್ದಿವಿನಾಯಕಂ. ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಷಣ್ಮುಖ ಪ್ರಿಯರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ.

ಇನ್ನೀಗ ಅಚ್ಯುತದಾಸರು ಬರೆದಿರುವ ಸದಾನಂದ ತಾಂಡವಂ ಬಹುದಾರಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ಅಚ್ಯುತದಾಸ ಸದಾನಂದ ತಾಂಡವಂ ಸೆಟ್ ಬಹುದಾರಿ ರಾಗ ಆದಿತಾಳ.

ಮಾರ ವೈರಿರಮಣಿ ನಾಸಿಕಭೂಷಣಿ ರಾಗ ತ್ರಿಶ್ರ ನಡೆ ಆದಿತಾಳದಲ್ಲಿ ನಿಬದ್ಧವಾಗಿದೆ ತ್ಯಾಗರಾಜರ ರಚನೆ. ಮಾರ ವೈರಿರಮಣಿ ಸೆಟ್ಟು ನಾಸಿಕಭೂಷಣಿ ರಾಗ ತ್ರಿಶ್ರ ನಡೆ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಶ್ರೀ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸುರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಆರ್ ರಾಜಕುಮಾರ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಪಾಪನಾಶಂ ಶಿವನ್ ಅವರ ರಚನೆ ಗೌರಿ ಮನೋಹರ. ಗೌರಿ ಮನೋಹರಿ ರಾಗ ಆದಿತಾಳದಲ್ಲಿದೆ. ಡಿಲಿಸನ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸುರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಆರ್ ರಾಜಕುಮಾರ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಾಪನಾಶಂ ಶಿವನ್ ಸೆಟ್ ಟು ಗೌರಿ ಮನೋಹರಿ ರಾಗ ಆದಿತಾಳ ಗೌರಿ ಮನೋಹರ.

ಪಿಬರಿ ರಾಮರಸಂ ಸದಾಶಿವ ಬ್ರಹ್ಮೇಂದ್ರರ ರಚನೆ, ಅಹಿರ್ಭೈರವಿರಾಗ ಆದಿತಾಳದಲ್ಲಿದೆ. ಪಿಬರಿ ರಾಮರಸಂ ಸೆಟ್ಟು ಅಹಿರ್ಭೈರವಿರಾಗ ಆದಿತಾಳ, ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ.

ಇದುವರೆಗೂ ಸಿ ರಾಜಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದರೆ. ವಿಶೇಷ ಡೋಲು ಸಹಕಾರ ನೀಡಿದವರು ಆರ್ ರಾಜಕುಮಾರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ಸಿ ರಾಜಶೇಖರ್ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಆರ್ ರಾಜಕುಮಾರ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಇನ್ ಮ್ಯೂಸಿಕ್.

0: ಕಹಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಅರ್ಖಾ ಋತು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ ತಾಲ್ ಬರ್ಖಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವೋ ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿಧಿ ಮಾಲಿನಿ ರಾಜೋರ್ಕರ್. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಮಮ್ಮುಲಾಲ್ ಸಂಗಾಂವ್ಕರ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಭಾವೋ ಬಿಜಾಪುರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ರಾಗ್ ಹಿಜಾಜ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲಿ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸದಾಶಿವ್ ಪವಾರ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿದ್ದಾರೆ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರದಲ್ಲಿ ಜಿಎಸ್ ನಾಗರಾಜ್. ಮೊದಲಿಗೆ ರಾಮ ನಿನ್ನೆ ನಮ್ಮಿನಾನು, ತ್ಯಾಗರಾಜರ ರಚನೆ, ಹುಸೇನಿರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ ಆರ್ ಮಾರುತಿ ಪ್ರಸಾದ್. ಹಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಜಿಎಸ್ ನಾಗರಾಜ್. ಟು ಬಿಗಿನ್ ವಿತ್ ರಾಮ ನಿನ್ನೆ ನಮ್ಮಿನಾನು, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಹುಸೇನಿರಾಗ ಆದಿತಾಳ.

ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು. ಪುರಂದರದಾಸರ ದೇವರ್ನಾಮ ಅಭಿರಿರಾಗ ಆದಿತಾಳದಲ್ಲಿದೆ. ಎಂಥ ಚೆಲುವಗೆ ಮಗಳನ್ನು ಕೊಟ್ಟನು, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ ಟು ಅಭಿರಿರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರದಲ್ಲಿ ಜಿಎಸ್ ನಾಗರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ಮರಿವೇರೆ ದಿಕ್ಕೆವ್ವರು, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಈ ಕೃತಿ ಲತಾಂಗಿರಾಗ ಖಂಡ ಚಾಪುತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಎಸ್ಆರ್ ಮಾರುತಿ ಪ್ರಸಾದ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಜಿಎಸ್ ನಾಗರಾಜ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಲತಾಂಗಿರಾಗ ಖಂಡ ಚಾಪುತಾಳ. ಮರಿವೇರೆ ದಿಕ್ಕೆವ್ವರು.

ಇನ್ನೀಗ ಜಯದೇವ ಅವರು ಬರೆದಿರುವ ವಹತಿ ಮಲಯ ಸಮೀರೆ ಅಹಿರ್ಭೈರವಿರಾಗ ರೂಪಕ ತಾಳದಲ್ಲಿದೆ. ಎಸ್ಆರ್ ಮಾರುತಿ ಪ್ರಸಾದ್ ಕನ್ಕ್ಲೂಡ್ಸ್ ಇಸ್ ವೋಕಲ್ ರೆಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಜಯದೇವ ಸೆಟ್ ಅಹಿರ್ಭೈರವಿರಾಗ ರೂಪಕ ತಾಳ ವಹತಿ ಮಲಯ ಸಮೀರೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಸ್ಆರ್ ಮಾರುತಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ನೀಡಿದವರು ಜಿಎಸ್ ನಾಗರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಎಸ್ಆರ್ ಮಾರುತಿ ಪ್ರಸಾದ್. ಹಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಜಿಎಸ್ ನಾಗರಾಜ್. This program is a contribution of Akashvani Bengaluru, in time Indian music.

ಧಿರೆಗಿಟ್ಟ ದಿನ್ ಧಿರೆಗಿಟ್ಟ ದಿನ್ ಧಿರೆಗಿಟ್ಟ ಗಗಿತಿಟ್ಟ ಗದಿಗಿನ ನಗಿತಿಟ್ಟ ಕಳ ಅನದ ತಿಂದಿಟ್ಟ ಕೃತದಾದ ಕೃತ ಧಾಕದ ಕೃತದಾಂತ ಕೃತದಾದ ಕೃತ ಧಾಕದ ಕೃತದಾಂತ ಕೃತದಾದ ಕೃತ ಧಾಕದ ಕೃತಾಂತ.

ಕೃತವ್ಯನು ವಿಪಾಗಲ ಶ್ರೀಯೇ ನಾರದ ಶ್ರೀ ನಾರದ ಗಾನಲೋರ ಶ್ರೀತ ಶ್ರೀಚನ ಪರಿ